tro fa tete gana tuo tete gana busumu nuni aye 900 cities busumu ye 900 one year unimi aye 10,800 cities tete gana no busumu ye 900 iti 1 year no su wom saying 1 year no wom 12 months do count 900 9 times 10 yesen e ye 9000 and now the two no su kan we 1008 to the 1008 ni be ka 9001 e ye 10,800 tete gana wo su nya juma ye wo su won tumi mo bra wo se wo de wo ma me na ye wo papa na ye wo and now this kan wo say no ene e lo adin kan ho ate.